0: FM 93.7 Lakana Radio ITN
1: ಕೃಷಿ ಕ್ಷೇತ್ರದ ನವ ಪನಕ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಂಡಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟ ಸಹನಯಕ್ದ ಮಸಕಟ ರೂಪಾಯಿ 25000 ದಕ್ವಾ ಮಿಲತಿಗೆ ನೇಮ್ ಸಂಧಾನ ನಯ ಸಹನಯಕ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಂಡಿಯಯ್